ಆಕಾಶವಾಣಿ ಕರ್ನಾಟಕ ಸಂಗೀತ ಸಭಾ ರಾಗಂ ತಾನಂ ಪಲ್ಲವಿ ಕಾರ್ಯಕ್ರಮಲ್ಲೂ ಶ್ರೀ ನರಸೀಪುರಂ ವೆಂಕಟರಮಣ ಮರಿಯು ಬೃಂದಂ ವಾರಿ ನಾದಸ್ವರಂ ವಿಂಟಾರು ಶ್ರೀ ಟಿ ಶೇಖರ್ ಪ್ರತ್ಯೇಕ ಡೋಲು.